ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ

ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು

ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು

ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು

ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು.

ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು